0: ಮೊಯ್ ಪಾಪಂ ನಂಗು ಮಫಂ ಕದಾಯ್ದ ಲೈಬಗೆ ಸಿದ ಲೈ ಸಿದ ಸುಮ್ ತೌರಿ ಹೈಬ ಪಾಕ್ತ ಸು ಪಿರಕ್ತ ಬಸಿಬ ನನೈ ನೋಪಿ ಬು ವಾರೌ ಬಿರಬರ ಮಪುರೋಯ್ ಬನ ಥೌ ಸಾ ಬಿದ್ರಬ ಹೈಬದ ಒಯ್ರೆ ನನೈ ನೋಪಿ ದಿ ಸೇಂಗ್ಲೌ ಸಕ್ತ ಮು ಉರಕ್ತ ಬ ಕುಮೋನ್ ಕುಮ್ಜಾ ಮಸಿಂಗ್ ಯಾಮ್ ಲಗ್ಲೆ ನವಾ ನ ಪಾಕ್ತ ನಿಂಗ್ ಬನ ಲಂಗ್ ತಕ್ ನರೆ ನನೈ ದಿ ಪಂಗನ್ ಚೋನ್ ಬಿ ನೋಪಿ ಗಿ ಮಪು ಒಯ್ಕಿ ಬನ ಖೊಂಗುನ್ ಲಿಜರಕ್ ಬ ಸುಂಗಮ್ ಜದೆ ದೋ ನಂಗ್ ಸಿನ ಬಿರಂಬ ನ ಸಾಸಿಂಗ್ ತೋಲಬಿ ನನೈ ನೋಪಿ ನ ಮಪಾ ಯಾವ್ದ ಯೋಗ್ಸರಕ್ ನಸಿದಿ ಮಯು ಮಕೈ ಪಾಲೆ ನಸಾ ನಮೌ ಸಿಂಗಿ ಕೊಮೈ ಸಿಪು ಇಂಗ್ರಿಂಗ್
1: ಇಮಾ ಹಕ್ಸಾಂಗಂ ಬಿದಬ್ರ
0: ಇಬಿಮಾ ಇಮಾ ಕರಿಸು ತೌದಿ
1: ಇಮಾ ಇಮಾಗಿ ನುಂಗಾಯ್ತಬ ಊರಗ ನಮೌ ಪೊಥಾ ಪಂ ಖಂಗ್ದಿ ನಮೌದಿ ಇಕುಬುಕಿ ಸಕ್ಸು ಖಂಗ್ಜೆದಿ ಇಕುಬುಕಿ ಪಾವ್ ಸಿಬು ಕರಿ ಮತ್ತೆ ಹೆಕ್ ತಾಕಿದ್ರಬ್ರ ಇಮಾ
0: ಇಮಾ ವತೊಂಬಿ ತಾಯಿ ಹಾಯ್ದುನಿ ತಾರಿಬ ಪಾವ್ದು ಅಸುಂಬರ ಅರಾನ್ಬರ ಹಾಕಿ ಖಂಗ್ದಿ ಇಮಾ ತಾರಿಬ ಪಾವ್ ಸಿಂಗ್ದು ಇಮಾದದಿ ಮಂಗಾಕು ಬನ್ನೆ
1: ಇಮಾ ಪಾವ್ದು ನಮೌಸು ಯಾಮ್ನ ತಾನಿಂಗಿ ನಮೌದಸು ಖಿತಂಗ್ ತಂಬಿಯು ಇಮಾ
0: ಇಮಾಸು ಅವಾಂಗ್ ಲೈಕಾಯ್ಗಿ ತಾದ ಮೈ ಪಾಕ್ ಸಾವ್ನ ತಂಬದೈ ತಾಬನಿ ಸಹಿ ಖರಗಿ ಮಮಾಂಗ್ದ ಖಾರೌ ಹೈಬ ಸಿಂಗಿ ಖುಂದುದ ನಕು ಇಬುಂಗೋ ಖೋಯ್ಗ ಥೇಂಗ್ನರಮಿ ಹಾಯ್ ಮಫಂದುದ ನೋಂಗ್ಮನಿನಿ ಲೈಮಿನ್ನೈ ಅದುದಗಿ ತಾದದಿ ಯುಮ್ದ ಥೋಕ್ತಬ ಯಾದಬ ಮ ಲೈಬದಗಿ ಅದುಮ್ ಥೋರಗ್ಲು ನಕುಬೋ ಖೋಯ್ದಿ ಖಾರೌ ಖುಲೇನ್ ಥಾದೋಗ್ತು ನ ಸಲ್ಲನಿ ಹಾಯ್ನ ಹೌಗಿ ಹಾಯ್ನ ತಮ್ಮೆ ನಕುಬೋಗ್ತು ಸಹಿ ದುಗಿ ನಿಂಗೋನ್ ಸಾಕೌಬ ನಂಗ್ನನಬ ಯುಮ್ ಥೋರಕನಿ ಹಾಯ್ ಹೌಗಿ ಹಾಯ್ ಅದುಬೋ ಅದುಬೋ ಸಾಕೌಬ ಕಯಾ ಹೌ ಖರೆ ಹೆಂಗಸಿ ಭಾವ ಲಾತ್ರಿ ಬಸಿನಿ ಮಸಿದನೆ ನನ್ನೇಮ್ಗೆ ತಮೋಯ್ ಕಾಯ್ರಿ ಬಸಿ ಹಾಲಕ್ ಮಂದ್ರ ಬದುದತಿ ಪೊಲೀಸ್ ತಸು ತಾಕ್ತು ನ ಪಾವ್ ಪೀರೆ ಪಾವ್ ಸಿಯ ಕಯಾದ ಸುಪೋಂಕರ ಬನಿ ಅದು ಮನೆ ಮಖೋಂಗ ಮತ್ತ ಖಂಗ್ರಿ ಬಸಿನಿ ನೀವೆ
1: ಮಾಂಗ್ದಂಬಗಿ ಅಯ್ಯೋ ಇಬ್ಬು ಸದೆ ಕಲಕ್ಲಬದಿ ನುಂಗಾಯ್ಕರನಿ ದಕೋ ಇಮಾ ಇಮಾ ಅಯ್ಯೋಗಿ ಇತ್ತೈ ಲೈ
0: ಇಬ್ಬು ಸೌಬಾ ನಂಗು ಕದಾಯ್ ಕದಾಯ್ ಯೌರುರಬಾ ಇಮಾ ಕನಾ ಕನಾ ಉನುರಬಾ ಹಾಯುನೆ ಇಮಾ ದ ಪೌ ತಮೋ
2: ಕರಿಂ ತ ವಾಬಿರುರನು ಇಮಾ ಪೌ ಫಂಗಿ ಇಮಾ
0: ಕರಿ ಕರಿ ಹೈಬ ನ ಪಾಲೈ ದ ಹೈಬಾ
2: ಅಕುಯ್ ಪಪುಂಗ್ ದ
0: ಇಮಾ ಕದಾಯ್ ದ ಲೈ ಹೈಗೆ
2: ಅಥು ಮತಮ್ ದ ಥೋಲಾನಿ ಇಮಾ ಕರಿಂ ತ ವಾಬಿರುರನು ಮಿ
0: ಇಮಾ ನ ಪಪುಂಗ್ ಬು ಕರಿ ಲಮ್ ದ ಲೈ ಹೈಗೆ ಬಾ
2: ಅಮುಕ್ ತ ತತಬಿಯು ಸಿ ಇಮಾ ಅಮುಕ್ ತ ತತಬಿಯು ನಸಾನೆ ಪುನ ಅಮುಕ್ ತ ತಮ್ಜಗೆ ಇಮಾ ಅಕುಯ್ ಲೈ ಕೈಗಿ ಪ್ರಧಾನ ಮಾ ಮಚಾವ್ ಬುದೋ ಮಂಗೋಂ ದ ಪುಲಿಸ್ ನ ಪೌ ಪಿರಿ ಹೈದನ ಐಂಗೋಂ ದ ತಮ್ಲಕ್ ಪನಿ ಇಮಾ ಅಕುಯ್ ಪಪುಂಗ್ ದ ಖಾರೋ ಹೈಬ ಖುಲ್ ದ ತಗಿ ಮಥಂಗ್ ಮಥಂಗ್ ಸುಮ್ ಸಂಗ್ಸಿನ್ ಕಿದನ ಮ್ಯಾನ್ಮಾರ್ ಬೋರ್ಡರ್ ಲಾಂಚಿಲ್ ಲುರುಬ ಜಾನಿ ಇಮಾ ಅದ ಮ್ಯಾನ್ಮಾರ್ ಆರ್ಮಿನ ಫಾರ್ ಜಾನಿದ ದ ಅಕುಯ್ ಪಪುಂಗ್ ನ ಮಿನೌಗ ವೈರೆ ಲೋನ್ ಗ ಫೌನದಬದುದ ನಾರೋಲ್ ಲಾಲೌಬ ಕಂಬು ನತ್ರಗ ಹುರಾಂಚಿ ಧಿತೌಬ ಕಂಬುನೆ ಖಂದನ ಫಾರ್ಗ ಚೇಲ್ ಮನುಂದ ಥಂಜಲಬ ಜಾನಿ ನಿನ್ ಅದು ಸುಮ್ ಮಮೈ ಥಂಗದಿ ಪಪುಂಗ್ ದುಸು ಕುಯಿನ ಲೈಸಲ್ಲಕ್ಲಬನಿನ ಲೋಲಿದು ಫೌನರಕ್ತನ ಅಕುಯ್ ಪಪುಂಗ್ ಸಿ ಲೈತ ಲೈರ ಥಿಬ ಸೇನ್ ತಾನ್ಬ ಲಾಕ್ಪ ಮೈತೈ ಮಚಾನಿ ಖಂಗ್ಲಕ್ತನ ಹಯೇಂಗ್ ಸಿ ಜೇಲ್ದಗಿ ಥಾದೋನೇನ ಹಾಯ್ರೇಮ ಅದುಗ ಮೊಯ್ ಮ್ಯಾನ್ಮಾರ್ ಒಥೋರ್ತಿನನೆ ಮೊರೆ ಗೇಟ್ ಫೌಬ ಪೊರಕ್ಲಗ ತೆಂಗೋಪಲ್ ದಿಸಿದ ಸಿನರನೇನ ಹಾಯ್ರೇಮ ಅದು ಹಯೇಂಗ್ ಸಿ ಅತ್ತ ಅಕುಯ್ ಮಾಮ ಪ್ರಧಾನ್ಗ ಲೋಯ್ನನನೆ ಮೊರೆ ಸಕದುನಿ ಅಕುಯ್ ಪಪುಂಗ್ ಲೌರೋದೋನಿ ಮಾ ಕರೆಕ್ಟ್ ವಾಬಿರೋನಿ ಮಾ ಹಯೇಂಗ್ ಅಕುಯ್ ಪಪುಂಗ್ ಶೋದನ ಲೌರೋದೋನಿ
0: ಲೌರೋ

0: ಮೇರ ಮಾರ್ಗನ ಸಾಧು ಅಂತ ಹೋಗಿದೆ. ವಾಹಿವಾತಾದಿ ಹೈ ಸಿಂಬ ವ್ಯವಹಾರಗಳು ಇಮೋತಿನ ಬಿಜಾದಿ ನಾನು ಹೊರಟು ಹಾಯ್ ಉನ್ನತಿ ಅದ ಮಹಾಪ್ರಭುದು ಫೋಟೋ ಇಬ್ಬ
1: ರಮಾನಂದೇ ಸಾಧು ಪ್ರಭು ಮಿಲಿ
0: ಬಾಗಾನಿ ಮರ ಯಾಮ್ ಕುಂಗ್ ತತ್ತನ ಮಹಾಪ್ರಭುದ ನಿಂಧೌ ಪುಷನ್ನ ಕಣ್ಣ ವನೋಮಿ ಪ್ರತಾಪ ರುದ್ರ ನಿಂಧೌಗಿದ್ದಮ್ಮ ಯಾವನು ವಾಗ
1: ರಮಾನಂದ ಪ್ರಭು ಪಾದೆ ಕೈಲಾನಿ
0: ಅರಾಯ ರಾಮಾನಂದನ ಶ್ರೀ ಮಹಾಪ್ರಭುಶ್ವರೋಂದ ಯಾಮ್ನ ದೈನ ತೌನ ನುಸೀನ ಹಂಕಲೆ
1: ಏಕ ಬಾರ ಪ್ರತಾಪ ದೇಖಾವೋ ಚೋರೋ
0: ದಯಾಮೋಯ್ ಅಯ್ಯಮಗೋದಿ ನುಸಿ ಬಿ ಅಮುಕ್ತ ದೀಮೋ ಕೈದೌಗೆ ನನಾಯ್ ಪ್ರತಾಪ ರುದ್ರಸೆ ಶ್ರೀ ಚೋರೋ ಲೋಕ ದಿ ಉಹನ್ ಡಿ ಉಡೇನಾ.

0: ꯌꯥꯝꯅ ꯀꯨꯡꯅ ꯄꯥꯜꯂꯤ, ꯆꯥꯊꯣꯛ ꯌꯥꯝꯅ ꯂꯩ, ꯆꯥꯛ ꯊꯣꯠꯂꯤ, ꯃꯍꯥꯎ ꯂꯩ. ꯁꯣꯏꯗꯅ ꯊꯥꯕꯤꯌꯨ ꯐꯥꯎꯗꯤ ꯍꯦꯔꯤꯇꯦꯖ 4005 ꯐꯪꯐꯝ ꯍꯩꯁꯄꯤ ꯀꯩꯁꯥꯝꯄꯥꯠ ꯑꯃꯁꯨꯡ ꯑꯗꯣꯝꯒꯤ ꯑꯅꯛꯄ ꯇꯤꯜꯍꯥꯠ ꯍꯤꯗꯥꯛ ꯌꯣꯟꯐꯝꯁꯤꯡ.
1: ꯃꯅꯤꯄꯨꯔ ꯇꯦꯛꯅꯤꯀꯦꯜ ꯌꯨꯅꯤꯚꯔꯁꯤꯇꯤ ꯇꯥꯛꯌꯦꯜ ꯄꯥꯠ ꯏꯝꯐꯥꯜꯒꯤ ꯑꯦꯀꯥꯗꯃꯤꯛ ꯁꯦꯁꯟ 2026-27 ꯀꯤ ꯁꯤꯚꯤꯜ ꯏꯟꯖꯤꯅꯤꯌꯔꯤꯡ, ꯀꯝꯄ꯭ꯌꯨꯇꯔ ꯁꯥꯏꯟꯁ ꯏꯟꯖꯤꯅꯤꯌꯔꯤꯡ, ꯏꯂꯦꯛꯇ꯭ꯔꯤꯀꯦꯜ ꯏꯟꯖꯤꯅꯤꯌꯔꯤꯡ, ꯏꯂꯦꯛꯇ꯭ꯔꯣꯅꯤꯛꯁ ꯑꯦꯟ ꯀꯝꯃ꯭ꯌꯨꯅꯤꯀꯦꯁꯟ ꯏꯟꯖꯤꯅꯤꯌꯔꯤꯡ ꯑꯃꯗꯤ ꯃꯦꯀꯥꯅꯤꯀꯦꯜ ꯏꯟꯖꯤꯅꯤꯌꯔꯤꯡ ꯗ ꯕꯤ.ꯇꯦꯛ ꯀꯣꯔꯁ ꯇꯝꯅꯕꯒꯤꯗꯃꯛ ꯀ꯭ꯂꯥꯁ 12 ꯄꯥꯁ ꯇꯧꯔꯕ ꯖꯤ ꯑꯦꯛꯖꯥꯝ ꯊꯥꯈ꯭ꯔꯕ ꯑꯃꯗꯤ ꯊꯥꯍꯧꯗꯕ ꯃꯍꯩꯔꯣꯏꯁꯤꯡꯅ ꯑꯣꯟꯂꯥꯏꯟ ꯑꯦꯗꯃꯤꯁꯟ ꯐꯣꯔꯝ ꯊꯥꯖꯤꯟꯕ ꯌꯥꯔꯒꯅꯤ. ꯐꯣꯔꯝ ꯂꯧꯕ ꯑꯃꯗꯤ ꯊꯥꯖꯤꯟꯕꯒꯤ ꯑꯔꯣꯏꯕ ꯃꯇꯝꯅ ꯖꯤ ꯑꯦꯛꯖꯥꯝ ꯊꯥꯈ꯭ꯔꯕꯁꯤꯡꯒꯤꯅ ꯃꯦꯒꯤ ꯇꯥꯡ 19, ꯖꯤ ꯑꯦꯛꯖꯥꯝ ꯊꯥꯍꯧꯗꯕꯁꯤꯡꯒꯤꯅ ꯃꯦ 25. ꯍꯦꯟꯅ ꯑꯀꯨꯞꯄ ꯃꯔꯣꯜꯒꯤꯗꯃꯛ ꯌꯨꯅꯤꯚꯔꯁꯤꯇꯤꯒꯤ ꯑꯦꯗꯃꯤꯁꯟ ꯋꯦꯕꯁꯥꯏꯠ www.mtuadmission.in ꯅꯠꯇ꯭ꯔꯒ ꯃꯣꯕꯥꯏꯜ ꯅꯝꯕꯔ 9362204552ꯗꯒꯤ ꯈꯪꯕꯤꯕ ꯌꯥꯒꯅꯤ. MBA ꯀꯣꯔꯁ ꯇꯝꯅꯕꯒꯤꯗꯃꯛꯇꯗꯤ ꯇꯣꯉꯥꯟꯕ ꯅꯣꯇꯤꯐꯤꯀꯦꯁꯟ ꯊꯣꯛꯂꯛꯄ ꯉꯥꯏꯕꯤꯌꯨ.
2: Maria Montessori School Koirengai Imphal gi class 11 admission gi online registration haujare mahiroi singna school gi website www.mariamanipur.in da registration tobirakpa yaragani 90% CBSE madi bosem na loba exam da mahiroi singi oina scholarship pizari langliba megi tarik 13 faubugi manung da pizari ba website asida register tobirang na bakhanghanjari akupa marol gi damak contact 8974684656 natraga 9863330330.
3: Langolview Nursing and Healthcare Research Institute Uripok Bachaspati Laikai Lamphel Patki English ngani kuntaru kuntaret ki admission form tha ba haujare Class 12 Science loiraba mahiroi singna adumat tambayaraba course ni khudong chaba pijari ba course thing di Diploma in MLT, Diploma in OTT, Diploma in RIT. Experience leiraba faculty singna takpi tambi badanatana satra sing amasung imung manungi analaying da 50% fabu khudong chaba pijari 100% placement leijagani akhanaba sit khaktamak oibana khudong chaba asi ngasimak lobiho akupamarol gidamak 6909-988-995 contact tobiyo
4: akasban impal haujin midangi pung taret makai tare manipuri da pau tabirasi
5: ಆಕಾಶವಾಣಿ ಇಂಫಾಲ್ ಆರ್ ಕೆ ಗೋರಾನಿನ ಪಾವು ಪಾಜರಿ ಅಹನ್ಬದ ಮರುವೊಯ್ಬ ಪಾವು ಕಾಂಪೋಪೆ ಜಿಲ್ಲಾಗೆ ಕೋಟ್ಜಿಮಾ ಕೋಟ್ಲೆಂಡ್ ಅನಿಗೆ ಮರಕ್ತ ನೋಮೆ ಕಾಪಗೆ ಥೌದೋಕ್ತ ಸರ್ಜ್ಕಿ ಲುಸಿಂಗ್ಬ ಅಹೋಮ್ ಸೀರೆ ಮರಿನ ಸೋಕ್ಲೆ ಇಂಫಾಲ್ ಯಾವನ ಭಾರತ್ಗೆ ಅವಾಂಗ್ ನುಪೋಲಂದಮ್ಗೆ ತೊಂಗಾನ್ ತೊಂಗಾನ್ ಮಫಂ ಮಾಪನ್ದ ದೋಪ್ಲರ್ ವೆದರ್ ಅದಾರ್ ಥಮ್ನಗನೆ ಹಾಯ್ನ ಕೇಂದ್ರೀಯ ರಾಜ್ಯ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗ್ನ ಫೊಂಗ್ದೋಕ್ರೆ ಸ್ಮಾರ್ಟ್ ಪ್ರಿಪೇಡ್ ಮೀಟರ್ ಪಾನ್ಮನ ಮೇಯಾಮದ ಕಾನಬ ಕಯಾ ಪಿರಿ ಹಾಯ್ನ ಮಣಿಪುರ ಸ್ಟೇಟ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಲಿಮಿಟೆಡ್ನ ಹಾಯ್ರಿ ನಿಟ್ ಪೇಪರ್ ಲಿಕ್ತ ಸೇನೆಬನಿ ಹಾಯ್ ಮಿಯೋ ಮಂಗ ಸಿ ಬಿ ಐನ ತೊಂಗಾನ್ ತೊಂಗಾನ್ ಮಫಮದಗಿ ಫಾರೆ ಅಮಸುಂಗ್ ಲೈಬಾಕ್ ಅಸಗಿ ಮೇಯಾಮನ ಸೇನ್ಮಿಲೋನ್ದ ಅಖನಬ ಮೇಯಂಗ್ ಥಮ್ದುನ ಪೆಟ್ರೋಲಿಯಂಗಿ ಪೊಥೋಕ್ಸಿನ ಸಿಜಿನಬ ಹಂತಹನಬ ಅಪೀಲ್ ತೌಕ್ರಬ ಮತುಂಗ್ದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಮಾಗಿ ಕನ್ವೊಯ್ ಮಸಿಂಗ್ ಹಂತಹನ್ಕ್ರೆ ಕಾಂಗ್ಪುಕ್ಪಿ ಜಿಲ್ಲಾಗಿ ಕೋಟ್ಜಿಮ್ ಕೋಟ್ಲೆಂಡ್ ಅನಿಗ ಮರಕ್ತ ಲೈಬ ಜೀರೋ ಪಾಯಿಂಟ್ ಹಾಯ್ನ ಖಂಗ್ನಬ ಮಫಮ ಅದುದ ನೋಮೆ ಕಾಪ್ಸಿಲಪಗೆ ಥೌದೋಕ್ತ ಚಾರ್ಜ್ಗೆ ಲುಸಿಂಗ್ಬ ಯಾವನ ಮಿಯೋಯ್ ಅಹುಂ ಸೀರೆ ಅಸಿಬ ಹಕ್ಸಾಂಗ್ಸಿಂಗ್ ಅದು ಕಾಂಗ್ಪುಕ್ಪಿ ಡಿಸ್ಟ್ರಿಕ್ ಹಾಸ್ಪಿಟಲ್ಗೆ ಮೊಕ್ತ ಥಮ್ಕ್ರೆ ಅಕ್ಕಿ ಕಾಂಗ್ಪುಕ್ಪಿ ಪಾವಿನ ಪೊಲೀಸ್ಗೆ ಪಾವು ಪಲ್ಲದನ ಹಾಯ್ ಥೌದೋಕ್ ಅದು ಅಸಿ ಅಯ್ಯು ಪುಂಗ್ ತರಾಗ ಮಿನಿಟ್ ತರಾರೊಮ್ ತಪ್ಪ ಅದು ಆಯ್ದ ಥೋಕಿಬನಿ ಚುರಚಾಂದ್ಪುರ್ಗೆ ಚಿಂಕೋಂಗ್ ಪಾಂಗ್ದ ಪಾಂಗ್ಥೋಪ ಯುನೈಟೆಡ್ ಬ್ಯಾಪ್ಟಿಸ್ಟ್ ಕನ್ವೆನ್ಷನ್ ಸರು ಯಾರೂರಬ ಥೌದೋ ಬ್ಯಾಪ್ಟಿಸ್ಟ್ ಅಸೋಸಿಯೇಷನ್ಗೆ ಲುಸಿಂಗ್ಬಸಿಂಗ್ ಅದು ಯಾವನ ಪುನ ಮಿಯೋಯ್ ನಿಪಾನ್ ಬೊಲೆರೋ ಗಾರಿ ಅನಿದ ಲಂಬಿದ ಲಾಕ್ಪದ ಸಖಂಗ್ದಬಸಿಂಗ್ನ ನೋಮಿನ ಕಾಪ್ಸಿಲಕ್ಕಿಬನಿ ಹಾಯ್ರಿ ಥೌದೋಕ್ ಅದುದ ಮಿಯೋಯ್ ಅಹುಂ ಖುದಕ್ತ ಸಿಖಿ ಅದುಗ ಮಿಯೋಯ್ ಮರಿನ ಅಸೋ ಒಪ್ಪನ್ ನಂಬದಗಿ ಹೌಜಿ ಲಾಂಗೋಲ್ದ ಲೈಬ ಸಿಜ ಹಾಸ್ಪಿಟಲ್ದ ಲೈಕನ್ನರಿ ಹಾಸ್ಪಿಟಲ್ ಲೈಕನ್ನರಿಬಸಿಂಗ್ ಇಫಿಬ ಮುಖ್ಯಮಂತ್ರಿ ಯುಮ್ನಾ ಮುಖ್ಯಮ ಚಾನ ಚತುನ ಯೆಂಗ್ಸಿನ್ಕ್ರೆ ಮಧುದ ಉಪ ಮುಖ್ಯಮಂತ್ರಿ ಲೋಸಿ ದಿಖೋ ಗೃಹ ಮಂತ್ರಿ ಗೋವಿಂದಾಸ್ ಕೊಂಥೋಕ್ಜೊಮ್ ಅಮದಿ ಅತೈ ಎಂ ಎಲ್ ಎ ಸಿಂಗ್ ಅವಾಂಗ್ಬೋ ನಿಯುಮಾಯ್ ರಾಮ್ ಮುಯಿಬ ಲೈಸ್ಯು ಕೈಸಿಂಗ್ ಕಸಿಂ ಬಾಸುಮ್ ಸಾಪಂ ಕುಂಜಗೇಶ್ವರ್ ಅಮದಿ ಜಮೇಲು ಪಾಮಿನಿ ಸಿಂಗ್ ಬಸರ್ ಉಯಾಖಿ ಥೌದೋ ಅದು ಕನಾನ ಕರಿ ಮರಮದಗಿ ಥೋನ್ಬುನು ಹಾಯ್ಬ ಹೌಜು ಫಾವುಬದಿ ಖಂಗ್ಬ ಗಮದ್ರಿ ಹಾಯ್ನ ಉಪ ಮುಖ್ಯಮಂತ್ರಿ ಲೋಸಿ ದಿಖೋನ ಫೊಂಗ್ದೋಕಿ ಮಾಕ್ನ ಹಾಯ್ ಅಸಿಗುಂಬ ಥೌದೋ ಅಸಿ ಲೈಬಕ್ ಥೀಬನಿ ಮಿಸಮ್ದ ಕು ಥಾಬ ಕಕ್ತ ನತನ ಮಪೊಂಚಿ ಚುಪ್ಪ ಮಿಯೋಯ್ಬ ಖುನಾಯ್ಗಿ ಯೈಫನಬ ಲಾಯ್ನಿಂಗ್ದನ ಲಾಗ್ಲಬ ಚರ್ಚ್ಗೆ ಲುಸಿಂಗ್ಬಸಿಂಗ್ದ ಅಸಿಗುಂಬ ಥವೊಂಗ್ ಚತದನ ಮಿಸಿಮ್ನ ಥೋನ್ಬ ಯಾನಿಂಗ್ದೇ